ಇತಿ ಶ್ರೀ ಮಹಾಗಣೇಶ ಪಂಚರತ್ನ ಸ್ತೋತ್ರಂ ಸಮಾಪ್ತಂ. ಓಂ ರಿರಿ ಸಿರಿದಾತ ಗೌರಿಪುತ್ರ ಮಹಾಗಣಪತಿ ದೇವಕೀ ಜಯ. ಓಂ ಬುಡಿಯೇ ಶಂಕರ ಬುಡನಾಥ ಕೀ ಜಯ. ವಿಶ್ವ

ರಾಜಗುರು ದೇವ ಸುನಲಿ ಜೇ ಸದಾ ಸತ ಸಂಗಮೋಯ ದೀಜೇ. ಓಂ ಶ್ರೀ ದೀಪ್ ನಾರಾಯಣ ಭಗವಾನ್ ಕೀಜೇ.